ಮಾನಿ ದಿಸದ ತೂಲಿ ಸದ ತೂಲಿ ದಿಸದ ತೂಲಿ ಸದ ತೂಲಿ ಸದ ತೂಲಿ ಸದ ತೂಲಿ ಸದ ತೂಲಿ ಕಹೋಜಿ ವಾಹಿಗುರು ವಾಹಿಗುರು ವಾಹಿಗುರು ವಾಹಿ ವಾಹಿಗುರು ವಾಹಿಗುರು ವಾಹಿ ವಾಹಿ ವಾಹಿಗುರು ವಾಹಿ ವಾಹಿಗುರು.